ಅಮ್ಮನಿಗೂ ನಮ್ಮ ಬನೇ ಹಸನವಾದ ನೂರ ಯಾಕಿಂದ ಅನ್ನಕ್ಕೆ ರೀ ತಿನ್ನೋರಿ ಅದಾವ್ರಿ ಇನ್ನೊಂದು ತಿನ್ನೋರಿ ನಾನು ಐನಗ ಒಂದು ಮೇವು ದುಬ್ಬಿ ಮನೆ ಮೇವು ದುಬ್ಬಿ ಪೂರ ಒಂದು ಮೇವು ಮೂರಾಗಿನ ಬೇಕಂದ್ರೆ ನಾನು ಒಂದು ನಮ್ಮ ಕತೆ ಇರ್ಕಿ ಮೇ ಆ ನೋಡೋ ಕಾಬೋ ಮೆನ್ನರು ಕರೆಗೆ ಮೌರ್ಯ ಫ್ರಮ್ ಮೈ ಚಿ 9.9